0: ಭಕ್ತಂ ನಿತ್ಯದಾಯಂತೆ ಯೋಗಿನ ಕಾಮದಂ ಮೋಕ್ಷದಂ ಚೈವ ನಮೋ ನಮಃ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅನಂತ ಬ್ರಾಹ್ಮಂಡ್ ಕಿ ರಚಯಿತಾ, ಸೃಷ್ಟಿ ಕಿ ಪಾಲನಕರ್ತಾ, ಘಟ್ ಘಟ್ ಮೇ ರಹನೆ ವಾಲೆ ಪರಬ್ರಹ್ಮ ಪರಮಾತ್ಮಾ ಕೋ ಶತ ಶತ ನಮನ್. ಆರಾಧ್ಯ ಶ್ರೀ ಗುರುದೇವ್ ಕಿ ಶುಭ ಚರಣ ಕಮಲೋ ಮೇ ಕೌಟಿ ಕೌಟಿ ಸಾಷ್ಟಾಂಗ ದಂಡವತ್. ಧರ್ಮ ಪ್ರೇಮಿ ಸಜ್ಜನೋ ಮಾತಾ, ಆಜ ಕಾ ದಿನ ಬಡಾ ಹಿ ಶುಭ ದಿನ ಹೈ ಕಿ ಹಮ್ ಯಹಾ ಇಸ್ ಆಶ್ರಮ ಕೆ ಅಂದರ್ ಸತ್ಸಂಗ ಮೇ ಆಯೆ. ಯೇ ಹಮಾರೆ ಪೂರ್ವ ಜನ್ಮ ಕಾ ಅಚ್ಛಾ ಕಾರ್ಯ ಅಚ್ಛಾ ಕರ್ಮ ಯಹಾ ಲೇಕೆ ಆಯಾ ಹೈ. ಬ್ಲೆಸ್ಡ್ ಸೆಲ್ಫ್ ಆಲ್ ಡಿಯರ್ ಒನ್ಸ್ ರೌಂಡ್ ದ ವರ್ಲ್ಡ್, the blessing is coming to you from holy Bharat, beautiful colorful Rajasthan, pink city, Jaipur ke Jodhpur, Jaipur. Welcome. Today's subject is the Nad Yoga. Vedas say Nad Rupa Parabrahma. Veda mein kaha gaya hai ki Nad Rupa Parabrahma. Agar Parabrahm Pramatma ko dekhna hai ki wo kaise hai, to unka aur koi swaroop nahi hai, keval Nad. The vibration, the resonance, Anant Brahmanda, Sastra Suryas, thousands and thousands of sun systems, endless stars and moons, all is created out of the one, the sound. Shunyakash, पूरे ब्रह्मांड की रचना जिसके अंदर हजारों लाखों लाखों सूर्य मंडल हमारे ऋषि मुनियों ने कई लाखों करोड़ों वर्ष पहले अपने ज्ञान शास्त्रों के अंदर लिखा है, बताया है. यहां तक कि एक योगी की चेतना 14 लोक 2100 ब्रह्मांड
1: mať otočenú hlavu stále iba jedným smerom.